ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ.

ಸ್ವತ್ವಂ ಶೇಷಶೈಲ ಶಿಖಾಮಣೆ ಅಜ್ಞಾನಿನ ಮಯಾ ದೋಷಾನ ಶೇಷಾಂ ವಿಹಿತಾನ್ ಖರೇ ಕ್ಷಮಸ್ವತ್ವಂ ಕ್ಷಮಸ್ವತ್ವಂ ಶೇಷ

ಶ್ರೀವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ರೇಖಾಮಯಧ್ವಜ ಸುಧಾಕಲಶಾತಪದ್ರವಜ್ರಾಂಕುಶಾಂಬುರುಹಕಲ್ಪಕಶಂಖಚಕ್ರೈಃ ಭವ್ಯೈರಲಂಕೃತತಲೌ ಪರತತ್ವಚಿಹ್ನೈಃ ಶ್ರೀವೆಂಕಟೇಶ ಚರಣೌ.